ವಾಹಿ ಗುರು, ವಾಹಿ ಗುರು, ವಾಹಿ ಗುರು, ವಾಹಿ ಗುರು, ವಾಹಿ ಗುರು, ವಾಹಿ ಗುರು, ವಾಹಿ ಗುರು.

ಕೃತಾರಂಗ ನಮೋ ಸರ್ವತಂದೇ ನಮೋಸ್ತ ಬಂದೇ ನಮಸ್ತಂಗ್ ನಿಸ್ಸಾಕ್ಯ ನಮಸ್ತಂಗ್ ನಿರ್ಭಾಕ್ಯ ನಮಸ್ತಂಗ್ ಹಿಮೇ ನಮಸ್ತಂಗ್ ಕರೀಮೆ ನಮಸ್ತಂಗ್ ನಂತೇ ನಮಸ್ತಂಗ್ ಮಹಂತೇ ನಮಸ್ತ ಸುರಾಗ್ಯ ನಮಸ್ತಂಗ್ ಸುಹಾಗೆ ನಮೋ ಸರ್ವ ಸೌಖಂ ನಮೋ ಸರ್ವಪೌಖಂ ನಮೋ ಸರ್ವಕರ್ತಾ ನಮೋ ಸರ್ವಹರ್ತಾ ನಮೋ ಜೋಗ ಜೋಗೇ ನಮೋ ಭೋಗ ಭೋಗೇ ನಮೋ ಸರ್ವದಯಾಲೇ ನಮೋ ಸರ್ವಪಾಲೇ ಚಾಚರಿ ಶಾಂತವಯ ಪ್ರಸಾದ ಅರೂಪ ಹಯ ಅನೂಪ ಹಯ ಅಜೂ ಹಯ ಅಪೂ ಹಯ ಅಲೇಖ ಹಯ ಅಪೇಖ ಹಯ ಅನಾಮ ಹಯ ಅಕಾಮ ಹಯ ಅತೇ ಹಯ ಅಪೇ ಹಯ ಅಜೀತ ಹಯ ಅಪೀತ ಹಯ ತ್ರಿಮಾನ ಹಯ ನಿಧಾನ ಹಯ ತ್ರಿವರ್ಗ ಹಯ ಸರ್ಗ ಹಯ ಅನೀಲ ಹಯ ಅನಾದ ಹಯ ಅಜಯ ಹಯ ಅಜಾದ ಹಯ ಅಜನ್ಮ ಹಯ ಅವರ್ಣ ಹಯ ಅಭೂತ ಹಯ ಅಪರ್ಣ ಹಯ ಅಗಾಂಜ ಹಯ ಅಪಾಂಜ ಹಯ ಅಚೂಜ ಹಯ ಅಚಾಂಜ ಹಯ ಅಮೀಕ ಹಯ ರಫೀಕ ಹಯ ಅತಾಂದ ಹಯ ಅಬಾಂಧ ಹಯ ನಿರ್ಬೂಜ ಹಯ ಅಸೂಜ ಹಯ ಅಕಾಲ ಹಯ ಅಜಾಲ ಹಯ ಅಲಾಹ ಹಯ ಅಜಾ ಹಯ ಅನಂತ ಹಯ ಮಹಂತ ಹಯ ಅಲೀಕ ಹಯ ನರಸೀಕ ಹಯ ನಿರ್ಲಾಂಬ ಹಯ ಅಸಾಂಬ ಹಯ ಅಗಾಮ ಹಯ ಅಜಾಮ ಹಯ ಅಪೂತ ಹಯ ಅಶೂತ ಹಯ ಅಲೋಕ ಹಯ ಅಶೋಕ ಹಯ ಕರ್ಮ ಹಯ ಅಪರ್ಮ ಹಯ ಅಜೀತ ಹಯ ಅಪೀತ ಹಯ ಅಬಾ ಹಯ ಅಗಾ ಹಯ ಅಮಾನ ಹಯ ನಿಧಾನ ಹಯ ಅನೇಕ ಹಯ ಫಿರೇಕ ಹಯ ಪಜಾಂಗ ಪ್ರಯಾಸಂದ್ರ